0: ਇੰਗੀ ਸਖਾਮਦੰਗਮ ਦ 26 ਜੁਲਾਈ ਤਨੇਟ ਕੰਨ ਨਿਰਣੈ ਦਾ ਫੂਲ ਨੈਨ ਫੇਕੰਗਮ ਕਾਰਗਿਲ ਦਿਵਸ ਅਰਿ ਅਨਕੇ ਕਾਰਨ ਨੈਨ ਫੇਕ ਮਿਨਹੋਯ ਹਿ ਆਈ ਅਲ ਇੰਡੀਆ ਇਕਿਨ ਯੂੰਗ ਕਾਰਗਿਲ ਇਕਸਾਮ ਯਹ ਤਮਜਤਰ ਸਿਯਨੋਂ ਮਜੁਤਰਨੈ ਮਜੁਤਰ ਹੋਲਦਰਾ ਨਮਲੋਂਡ ਆਈ ਅਈ ਅਫੇਕਨ ਨਿ ਸਖਾਮ ਅਈਕੇ ਤਮਿਨ ਲੇਰਨ ਨਿਕੁਮ ਯੂੰਗ ਤਮਿ ਹੋਯ ਹੇਕ ਤਕਲੇ ਇੰਡ੍ਰਿਲ ನಿಯನ್ ಇಂಟ್ರೇರೆ ತಕ್ಹಿ ಐಗೆ ತಸಿನ್ನಾಮ ಹೇ ಮಿನ್ಲೇರನ್ ಇವೆ ಕುಮ್ಯುಂಗ್ ಲಕುಯಿ ವೆ ಭಾರತ್ ಸೇನಾ ತಕಲೆ ಹೇಕ್ ಅಮಾತನ್ ಹಿ ಇಂಡ್ರಿ ಹಂ ನಮ್ ಕುಮ್ಲಿ ಎನ್ ಚೈನ್ ಇಂಡ್ರಿ ಹೇ ಮಿನ್ಹೋಯ ಚೈನ್ರಿ ನೈ ಕುಮ್ಲಿ ಎಲ್ಲೋನ್ಚ ನಹುಲ್ ದ ಎಲ್ಲೋನ್ರೆ ನ ಆತನ್ ಹಿ ಹಂ ನಮ್ ಹನಗೆ ಲೋನ್ಚ ತಹಿ ಪೋಚ ನಕಿ ತರೆ ತಕ್ರೆ ಗೈಟ್ರಾಂಗ ಮಿ ಕುವನ್ರೆ ತಕು ಲೋನ್ರೆ ಇಮಿನಕ್ ಲಕುಯಿ ನಮ್ ಪನಾಮ್ ಹಿ ಇಂಡಿಯಾ ತಲಕ್ತೆನ್ ಇನ್ ಐತ ಹೋಲ್ ರೋರೆ ಐ ವಿನೇಲ್ ಕುಯಿಚ ಇಂಗಿನ್ ಫೇಕ ಸಕಾಮ ಚಾತಂಗಮು ಐ ರುಹಲ್ ಕುಮ್ಲಿ ಅಲಾಜ ಹೋಚಾನ ತಿಂಗೆನ್ ತೆಹಿನೋಲ್ ರೆಂಡ್ರೆ ಇಂಗಮ್ ಅಲಾದಲುಂಗ್ ಇಂಗಿ ಸಕಾಮ ನಿಂಡ್ರೇದಂಗಮು ನ ಸಕಾಮಂಗ ಮೆಂಗ್ರು ಜೋನ್ ತಮ ಗರುಂಗ್ ದಹಿ ನ ಲತಸು ಗಮ್ಮಾಯ್ ಹೇಕ್ ಎಲ್ ಗಮ್ಮಾಯ್ ನ ಸಮೀಪ್ಲ ನ ಚೋನ್ ಹೇಕ್ ಎಲ್ ತುಮ್ಲಾಟ್ ಅನಿಂಡ್ರೇ ಕಹುತ್ ಚೋ ಕ್ರ್ಯಾಂಗ ಅನಸಿಯಪ್ಲ ಗಮ್ ಮೆಂಗ್ರು ಜೋನ್ ದ ರೋಹಿ ಲಮಕ್ ನರನ್ ಗಮ್ ತುಮ್ಲಾಟ್ ಅನ್ಗೊ ಮೆಂಗ್ರು ಚೋನ್ ಎನ್ರಯಿಂಗ ತಕು ಕುಮ್ರಾ ಹೇಕ್ ಚುಕ್ ನುಪ್ಚೆ ಚೋನ್ ಇಂಡ್ರಿ ನಹನ್ಯಟ್ ಕುಯಿರೆ ಹೇಕ್ ಚುಕ್ ನುಪ್ಕಾ ಇಂಡ್ರಿ ನೆಲ್ಮಾಯ್ ನವಿಪತಿರೆ ಯಲೆಂತಿ ಅನ್ಗೊ ಮೆಂಗ್ರು ಚೋನ್ ತನುಪ್ ಆಂಗಮ್ಮಾಯ್ ತಸಾ ನುಪ್ಕಾ ನುಪ್ತಹೆಂಗ್ ಇಂಡ್ರಿ ಎಲ್ಗಮ್ಮಾಯ್ ತಲಕ್ತೆನ್ ಅಯ್ಯ ಮಿಲೇಕೆನ್ ಗೊ ಮೆಂಗ್ರು ಚೋನ್ ನಯನಲೆನ್ ಹಿ ಹೋ ಹಿ ಇಂಡ್ರಿ ಅಯ್ಯ ಅಟ್ರಯಿಂಗ ತಕು ಕುಮ್ರಾ ಯೇಂಗಮ್ ತುಮ್ಲಾಟ್ ನರಯಿಂಗ ಮಿನ್ ಅಂಗುನ್ ಗೆ ಸಕಾ ಮೆಂಡ್ರಿ ಇನ್ಫೆ ಗಂಗಮ್ ಮೆಂಗ್ರು ಚೋನ್ ತರೋಹಿ ಹೊಯ್ ತ ಹಂಗಿ ತರ ಸಿಂದಿ ತರ ಹೈಕೆನ್ ಬಾಯ್ಟ್ರಿ ರಹೋಯ ಸ್ಯಾಡ್ಲಿನ್ ರುಸಿಟಿ ನೀ ಆಕೆ ರೋ
1: ಮಕ್ ಮಕ್ ಮಕ್ ಗಮ್ ಮಕ್ ನಾನಾ ಹಂಗಮ್ ನೋಮ ಅಸಾ ಕಿನ್ ತಕ್ ತ ಗಮ್ ಮಕ್ ಗತಿ ಗಮ್ ತಿನ್ ರಿಕ್ ಗೆನ್ ಗೋ ತ ಹೆಂಗ್ ತಕ್ ತಾರಿಕ್ ಎನ್ ಹ ವ ಗಮ್ ಮಕ್ ನೇ ಗೋ ತಾರಿಕ್ ಗಜಟ್ ಆ ಗಮ್ ತಾರಿಕ್ ನೇ ಕುಂಗ್ ಪಾನಮ್ ये गम मक परी न अरह न एंगम तारिक मच आह आंग इपचूक गम मक इन ए प्रणाम लो नोम मक अन आना हंगम नोम मुनफो नुप याना लही ये ही याला नोम मक अन न सनच लनुप तमुमु अत कुमचुकुरन इन येन र गम मक न इन ही पोयन कानिहेन इन ये गम मक न हेंगांग हु न जी याना लेन अन गम मक इन प्लाइन ही न रोक हरे ತಲಕ್ತೆನ್ ಅನ್ ಯಿಮಕ್ ನ ಅನಹ ಗಮ್ ನೋಮ ಹೇಗ್ ಯಾನಲೆನ್ ಹಿ ಇನ್ ರೇಂಗ್ ಪನಮ್ ಮಕ್ ಮಕ್ ಮಕ್ ಅನಹ ಗಮ್ ನೋಮ ಚು ಜಿನ್ ಸ್ಯಾಲಿನ್ ರೋಸಿಟಿ ತರೋ ಅವತಂಗಿ ತರ ಹೆಯನ್ ಪೊಯೆಟ್ರಿ ಗ ಎನ್
0: ಹೊಯ್ ಹೇಗ್ ತೆ ಹಂಗಿ ತರ ತನೆ ತಹಲಿ ಇಲ್ಲಗ ತೆಹತ್ ತಿನ್ ಕಗ ದಿಗಜ್ಞವಿ ಕಾಯರ್ಸ್ ಅಲ್ ಗಮ್ ಸೇಂಟ್ಸ್ ಪಾಲ್ ಚರ್ಚ್ ಇಕೀರೋ